0: ಬರ್ಬಾದೆ ಐನೋನ್ರ ನನ್ನ ಬೀಕುತ್ತವ
1: ಸುಮ್ಮನಿಗೆ ಆಯಾದೇ
0: ಹೇ ಮಲ್ದಾರೌಲೆ ನೋನ್ರ ನೀ ಕಣ್ಣ ಮೊಂಡೋನ್ರ ಈಗ ಬೀಕು